ಗಾದಭ್ಯಾದ ನಾದ ಗತಂಗನ್ ಖೇದ ವೇದ ಛೇದ ನರಂದಿ ಚಾರ್ ಚತುರ್ದಿ ಚಕ್ರ ಫಿರಂ ಜಿಹ ರಾಗ ನರಂಗ ನ ರೇಖ ರುಗಂ ಜೇ ಸೋಗ ನ ಭೋಗ ನ ಜೋಗ ಜುಗಂ ಭೋ ಭಂಜನ ಗಂಜನ ಆದಿ ಶರಂ ದೇಹ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಾಛ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೆ ಅನ ಭಂಜ ಪ್ರಭಾನ ಗಂಜ ಪ್ರತಂ ಜೇ ಪಾರ್ನ ಪಾವತ ಪೂರ್ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇಬ ಅನಂತ ಕಹೆ ಜಯ ಭೂತ ಅಭೂತ ನ ಭೇದ ಲಹೈ ಜಿಹ ಭೇದ ಪುರಾಣ ಕತೇಬ ಜಪೈ ಸುತ ಸಿಂಧು ಅಧೋ ಮುಖ ತಾಪ ತಪೈ ಕೈ ಕಲ್ಪನ್ ಲೋ ತಪ ತಾಪ ಕರೈ ನಹಿ ನೈಕ ಕೃಪಾನಿಧ ಪಾನ ಪರೈ ಜಯ ಫೋಗಡ ಧರಮ ಸಭೈ ತಜ ಹೈ ಏಕ ಚಿತ್ತ ಕೃಪಾನಿಧ ಕೋ ಜಪ ಹೈ ತೇಉ ಯಾ ಭವ ಸಾಗರ ಕೋ ತರ ಹೈ ಭವ ಭೂಲ ನ ದೇಹ ಪುನರ್ ಧರ ಹೈ ಏಕ ನಾಮ ಬಿನಾ ನಹಿ ಕೋಟ ಪ್ರತಿ ಇಮ ಭೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ ಕೇ ರಸ